ಪಾಲ್ ವಿಭಾಗೀಯ ವಿದ್ವಾಂಸ ಅಡ್ಮಿಟು ಒಲಿಂಪಿಕ್ ಸ್ಪರ್ಧೆ ಸಾಧಕರು ಸಾಗುತ್ತಿ ಪಾಲಿಸಲು ಸಾಮಾನ್ಯ ಹೋಮ್ ಅಸ್ಪತ್ರೆ

ಮಾತ್ರೆ ಅಮ್ಮ ಭಾರತ ಉಪಸಮುದಾಯದ ಮತ್ತೆಲ್ಲರೂ ಸಾಕಿ ಮೊನ್ನೆ ಅರಿಮೇಲರು ಇವರು ಹೊರದಾಗಿ ಕಾಪಾಡು ಪಡಿಸಿಯೋ ಪಾಪ ದುಡ್ಡು ಪಡಿಸಿಯೋ ಅವರು ಎಂತ ಕೊಡ್ತಾರೆ ಅಂತ ಇಕ್ಕೆ ಮಾತ್ರ ತಾನಿ ಬಿಸಿ ಹೊಡೆದುಕೊಳ್ಳಿ

ಸುತ್ತಿ ಅಸ್ತ್ರೀಯದ ಕಲ್ಯಾಣಿಯ ಪ್ರಕೃತಿ ಜೈವಿಕ ಉದ್ಯೋಗ ಪ್ರಕೃತಿ ಅಂತರ್ಗತ

0: ಮನೆಯಲ್ಲಿ ಖಾನ ಜಂಕ್ ಫುಡ್ ತಥಾ ಡಿಬ್ಬಾಕ ಖಾನವ ಸೋಡಿಯಂ ಡಿಲೇಟ್ ಮುಟುಗೋ ಕುಜುಕಿಂ ಮನವಣೆ ಗರ್ಸ ವಿಶ್ವಾಸ್ಯ ಸಂಘಟನೆ ಎಂಟಾ ವ್ಯಕ್ತಿಗೆ ದೈನಿಕ 5 ಗ್ರಾಮ್ ಸಮ ನೂನ್ ಸೇವನ ಕರು ಉಪಯುಕ್ತ ಹೊಣೆ ಸಲಹ ದಿಯೇಕು ಸಲ
1: ನಿಯಮಿತ ರೂಪಮಾ ಹೆಡ್ಡುಲ್ ತರ ಸಾನಿರಿಕ ವ್ಯಾಯಾಮಲಿ ಮತ್ತು ಸ್ವಸ್ಥ ಮನವ ಮದತ್ ಕರ್ಸಲ
0: ಸಂತುಲಿತ ಭೋಜನ ಪರ್ಯಾಪ್ತ ನಿಂದ್ರ ಸಕಾರಾತ್ಮಕ ಸೋಚ್ ಎಂ ಚಿಂತಾ ಸಕಾರಾತ್ಮಕ ಮುಕ್ತ ರಮಗ ಮುಟುಗೋ ಭಾರತ
1: ರೇಡಿಯೋ ಪ್ರಭಾವ ಜನಹಿತ ಜಾರಿ ಸಂದೇಶ.

0: ಸ್ನಾತಕ ಜಿಮ್ ಆರ್ಸನ್ ಒಬ್ಬ ಪಂಪಿನ ದೇಶದ ಹಿರುಕುಯುಟ ಪ್ರಸಂಗ. ಯುಕ್ರೇನ್ ರಾಜಧಾನಿ ಕಿಯೇವ್ ನಾಟಿಕ ಪಶ್ಚಿಮ ರುಸಿ ಬಂಬಾರಿಕೋ ಪಾರಘಂಟಾ ಬಂದ ಬಳಿ ಸಮಯ ಪಶ್ಚಿ ಪನಿ ಉದ್ದಾರ ಕರ್ಮಿಗಳಲ್ಲಿ ಪ್ರವಾಸಿ ಭವನಗಳು ಭಗ್ನಾವಸ್ಥೆ ಅಧಿಸ್ತಾವರು ಪಾರಿ ರಾಜಧಾನಿ ಕಿಯೇವ್ ಆಸ್ಪಾಸ್ ಕ್ಷೇತ್ರ ಮೃತ್ಯು ಹೊಂದಿರುವ ಸಂಖ್ಯೆ ಬಿಸ್ಫುಟಿಕ ಯುಕ್ರೇನ್ ವಾಯುಸೇನಾ ಇಂಟರ್ಸೆಪ್ಟರ್ ಕ್ಷೇತ್ರಸ್ಥರು ಗಂಭೀರ ಅಭಾವ ಫಲಿತ ಕಾರಣ ರುಸಿ ಐತವಾರ ರಾತ್ರಿ ಕಿಯೇವ್ ತರಫ ಪ್ರಹಾರ ಬಳಿಕ ತಿಳಿಸಿರುವ ಬಲಿಸ್ಟಿಕ್ ಕ್ಷೇತ್ರಸ್ಥರು ಮಧ್ಯೆ ಕುರಿಪಿನ ಫಸಲ ನಸಕಿಯು ಜನಾಯಿತು. ಬಿಬಿಸಿ ವಿವರ ಆಧಾರಿತ ರಿಪೋರ್ಟ್ಸ್ ಪವನ್ ರಾಜ್ ಪವನ್ ಡಾಟಾ.
1: ಯುಕ್ರೇನ್ ವಾಯು ಸರ್ಕಾರ ರುಸ್